0: ಲಿದಲ್ಲೆ ನಬುರುಹ ಬಾರು ಮಮ ಮೆಹಲ್ಲು ನೀರು ದಗ್ವಾಗುದುನು ನಬುರುಹ ಹುಂ ಇತರ ನಬುರುಹ ನುಲ್ಲು ಹಸುಬುದಿರು ನೀ ಲುವೈರಿ ನಿಸಿ ಹಾಬು ಹುಂ ಲೆರುಹಲಿಬೆ ಇರುನಿ ಲಾವ್ ಲುರಿಬ ಲುಮೆನೆ ಮಮರಿಗಿ ನು ಲಿಚಿಗ ಇರುನಿ ರುಲ್ಮುತಿಗಿಣೆ ಹುಂ ಲಿದ ಆಬ ಲುವುಯರಿ ನರಿಯಗುಬೈ ಲಿದ ಆಬ ಲುವುಯರಿ ಲುಮ ವೈರಿ ಲಾ ನ ವೈರಿ ದಗ್ವಾಗುದುನಿ ಹುಂ ಬುಯ್ದಿರುಗುತಿ ಎಬೆಚು ನಿ ಲೆ ಮೆಹ ಹಿಚುಗುಬೈ ಲಾಗು ಗರಿಗಿಯ ಲಿಗಿಯ ಲಿದ ಹಿದಾಮುರಿ ಗ್ವೆತೊ ಲುಂತಿ ಫೆರುದ್ ನ ಹುಮಾನಿ ರುಹುಗುಯಮೆ ಗುರಾಸು ಲುಂ ಲುವೈ ಲದಿಗಿನ್ ಸರಾಗು ಇರುನಿ ಉರಿಬತಿ ಲುಂ ಲಿಗಿಯ ನ ಯುಮುರಗುಂಬೈ ಹುಂ ಲುಂಯ ಹರುಫುದುನಿ ಹಿಸಿ ಹಾಬು ಲುಂ ಅಬಿರುಹ ದಿನ ಮೆಹ ಹುಂ ಲಾಗು ಕಾತೆ ಲೆ ಲುಂಗಿಣೆ ನ ಸುಬುದಿರುನಿ ಆಹಿಂ ಗುಂಫುಲಿ ಹುಬೈ ಲಾವು ಲೆ ನುಬೈಬೈ ಹುಂ ಗ್ವೆತೊತಿ ಲೆ ಉಂತಿ ಫೆರುದ್ ನ ಹುಮ ಫುರುಮಿಯ ಗ್ವಾರು ಕಾತೆ ferudna nubai ginye ahen ginye anihen lubai kate le lunti ferudna nani grigia ligia luagu ferudna numuti huai ginye ligibu gen kristu lun manegu la mafia lugaru wawagu ladega subudi wamani luriba laritagu dami hale na childru nubai uburugu turoadu luna pulicia ni uganu luagu ti kristu aba ni bihin aba onwe buchansi nyen lunu wadigi maridun luagu wabureme ಗಮಲುಮ ಉವತಿ ದರಂಗಿಲ ಲ ನರಿತಗು ಲುಗುಂದು ಮದಾರಿ ನಾನಿ ವಧುಹೆ ತಿತು ಞೇ ಲು ನಗಾಂಬು ಹುವಾಗು ಲುಮ ಲಿಗೆ ನಯೋರಗುಬೈ ಹೋಂ ವಧುಹೆಣು ಅಬ ನಿಧಿ ಲೌಬುವಗು ಮಾಸೆದೋನಿಯ ಅನಿ ಸೆರೆಮೆ ವ ಮುತಿ ಬುಂಗಿಯು ಲೆ ಅನಿಗು ಬಲಿವ ಸುಂವಾದ ಲೌ ಅಗಾಂಯಿರುನಿ ಲದಿಗ ವವೈಗಿಣೆ ಲಸುಬುದಿರಗುದೈ ಉಗಾನು ಲಾಗುತಿ ಕ್ರಿಸ್ತು ಲಿರಸುಂ ಫುಲಾಸು ಕೈಸಿ ಲಿರಿಮಿ ಚುನಿವ ಇಹೆಮೆನಿ ಬುಯಿತಿ ಲುಗುಂದು ಇತರ ವಯ ಕೈ ಕುಪಾಲಿ ಲೇ ಲಾಗು ದಗುಬೈ ಕ್ರಿಸ್ತು ಲುಂಬುಂಗಿ ಹಗನಗು ಹಾ ಲುಂಬೈ ಹಸಲ್ಬರು ಹಮ ಹಾ ಎಫೆರಿ ದಿರುಬಾನಿ ಹೊಂ ಹಾ ಮೆರೆಸಿ ಬಿರುಂಬಲಿ ಉಗಾನು ಲಿಗಿಯ ಇತರ ಲಿಯ ಕೈ ಆಬ ಇಹೆಮನಿ ಲೇ ಗಫರ ಹಾತಿ ಅಹಿ ಹೊಂ ಹಾ ಎರೆಸಿ ಬಿರುಬಾಲಿ ಇತರ ಲಿಯ ಕೈ ಆಬ ಇಹೆಮನಿ ಲೇ ಇಚುಗುತಿ ಇಬಾಗರಿ ಕಾತಿ ಗಬಾಫು ಬೈ ಲುಂ ಲಸುಬ್ದಿರ ಗದುನಿ ಉಗಾನು ಲಾಗುತಿ ಕ್ರಿಸ್ತು ಲದಿಗ ಮೀತರ ಅತಿವ ಕೈ ಶರುಫುದ ಹತಿಯ ಜೇತಿಯ ಹಾ ಅಸಾಂಸಿ ರಗುಬಲಿ ಲೆರೆನು ಬುಂಗಿಯು ಲುಂ ಹರಿಹಿ ಕಬಲ್ಲ ಹಗಾಂಯಿರ ಲಿದಾಗಿ ಲುಬಾರಿಗೆ ಲೀರ ಅಪುರಿಚಿ ಅತಿವ ಲೌ ಇನಾರುನಿ ಕೈಸಿ ಲೌನಗ್ಲೆಗು ಬುಂಗಿಯು ಹಾ ಲಿದ ಬಯ ಅಬ ಲುಮ ಕ್ರಿಸ್ತು
1: ಸೆಗುಂಡ ಕೊರಿಂಥಿಯೋಸ್ ಕಾಪಿತುಲೋ ತ್ರೇಸ್
0: ದಲ್ಲೆ ವರಿಯಗುನಿ ಕಾತೈಲೆ ಗೆನೆಗೆ ತಿಫುನಾಗಿ ಹುಂ ಲುವಾಗು ಬಿಚುಗುಯಲ್ಲ ಉವೈರಿಗುನಿ ಓನಿಯೋಗುವ ಒದಿಗಾಸು ವರುಫುದು ಗಾರದ ಹಾಮಗಿಯತು ಆಮುಗಿರಿಗೆ ಹುಂ ಓ ಗಾಸು ವಮುರಿಯ ಗಾರದ ತೋ ಅರುಫುದು ಬನಿ ಲುಬುಯ್ದು ವಗಾಬುರಿ ಹುಮಗೆ ಹೊಂ ಆಮುಗಿರಿಗೆ ಕೈ ಹದಗ ಹಿಬಿರಿ ಉವ ಲುಗುಂದು ಹುಗುಯ ಮೆಮೆ ಗಾರದ ತೋ ಅದಿಮುರಿ ಹಬೋನ್ ಲುವಾಗು ಲುಬುಯ್ದು ವವಾದಿಗೆ ಮರಿದು ಹಗನಗುವ ಅಬ ಗಾರದ ತೋ ಬಿರುವಯುತು ತಿದ ವನಿಗೆ ತೋ ಗಯಾರ ಅಬೋ ಹಲೀಹನು ಸುಂಗಿರಿಗೆ ಅಸುಬುದಿರಗದೈ ಕಾತವಲ ಫುರಾಂಗು ತಿ ಲರಿ ಹೀನಿವ ಲಾಗು ಈತರ ಹಿಂಜಲ ಕೈಸಿ ಅಬ ಗಾರದ ತೋ ಲಬುರುಹ ಕ್ರಿಸ್ತು ಗುವಾನರಿಗು ಅಬ ಗಾರದ ತುಗುಯ ತೋ ಅಬುರು ಹೌಬು ಲೌ ಲಾನಿ ಬುಂಗ್ಯು ಲೈಯು ಅಬೈ ಸಿಫಿರಿ ಮಾಮ ಲೌ ತಿಂತ ಅನಿ ತಿದ ಹನಿಗಿ ಲದಿಗೆ ಸಿಫಿರಿ ವದಾಗಿ ಮನುರಿಗಿಯ ಮಾಮ ಲುವಾಗು ದುಬು ಒಣಿಯಗು ಬಾಲಿ ಲೆ ಲದಿಗ ಹೆಮೆನಿಗಿ ತಿವ ಲುವಾಗು ಬುಂಗ್ಯು ಲಿದಾಗೆ ಒಬ್ಬುಡೆ ಮೆಹೆಸು ಕರಿಸ್ತು ಮಬಾಫು ತಿವ ಲು ನಿ ಕಾತ ಲಾವ್ ವಾನಿ ವಂಗುವ ಸುಲೆ ವಯರ ಅಬೈ ಅದಿಗ ಲುಮಗೆ ಬುಂಗ್ಯು ಲಿಯಾಬಿ ಲೆ ಮೆಮೆ ಇಚುಗುಬ ಇಯಾರ ವೋಂ ಕೈ ಎಸರಿ ಬಿದುತಿಯ ಲಿದ ಇಸರಿ ದರಾದು ಮಾಮಾಬ ದರಾದು ಲೆ ಬುರುವರಿ ಗುತಿ ಲುಮಗಿಯತಿ ಸಿಫಿರಿ ದರಾದು ಲಿಗಿಯ ಲುಗುಂದು ಅಫರ ಹತಿ ಲುರುದು ಅಹಿಂತಿ ಸಿಫಿರಿ ರುತಿ ಇಬಾಗರಿ ಲುರುದು ಲೆ ಅಬುರು ಹೌತಿ ಲಾಗು ದುಬು ದಲೆ ಲೆಸ್ಬಿ ಬಾಲಿ ಮೊಯ್ಸೆಸಿ ಲುರುದು ಲಿಗಿಯ ಲುಮಗೆ ಬುಂಗಿಯು ಲುನ್ ಲಿಚುಗುನಿ ಹೊಂ ಇಸ್ರಾಯಲಿನ ನೇ ಅಬ ಅಂವೆ ಬೋಲಾರುಗೊಂಗ ಲಿಗಿಬಗು ದರಿ ಲು ಸಿಂಯಾಲ ಮೇಹ ಹರಿಯ ಗುನಿ ಗಿರಿಗಿಯ ಹಗಿಯ ಲಿಗಿಬಗು ಲುಗುಂದು ವೈರಿತಿ ಲಾಮಿರಿದು ಲಿಗಿಬು ಅಹಿಂತಿ ಲಾವ್ ಲುಬೈ ಸರಾಗು ಉವೈರಿಗು ನಿಲಿಯಾಬಿ ಲೂರುದು ಲೇಯಸಿಯ ದಿಹ ಬೈ ಲುಂ ಓವೆನಿ ವೈರಿತಿ ಮಾತಿ ಲುವೈರಿಗು ಉಗಾನು ಲೇಲ ನಗಬೈ ಸಿಫಿರಿ ಸಾಂದು ಓಂ ಲುವಾಗು ವಸಾಲ್ ಬರಗಲೆ ಅಹಿ ವೈರಿ ಲುಬೈ ಲುವೈರಿಗು ಮೇಹ ಲೂರುದು ಲೇ ಎಸೆರಿ ಬಿದುಬೈ ಲುಂ ಲರುಫುದು ನಿ ವದೂರು ಲಿಗಿಬುಗೆ ಬುಂಗಿ ಓಂ ವೈರಿತಿ ಮಾತಿ ಲುವೈರಿಗು ಉಗಾನು ಲುವಾಗು ವಸಾಲ್ ಬರಗಲೆ ಲೇಯ ರಿಚರ ಗ್ವಾಗುದು ಬಲಿವ ಲಿಗಿಬುಗೆ ಬುಂಗಿ ನಿ ಕಾತ ಲುವೈರಿಗು ಲೂರುದು ಲಿಗಿಬುಗೆ ಉವೈರಿಗು ನಿ ಲೇ ಗ್ವೆತೋತಿ ಬೈ ಅಹಿಂತಿ ವೈರಿಗು ಲುಬೈ ಮೆಹ ದರಾದು ಲೆ ಲುಂಬೈ ಲದುರನು ಮುರುಸುರುಗು ದ ವೈರಿಗು ತಿಮಾತಿ ಲುವೈರಿಗು ದರಾದು ಲೆ ಲುಂಬೈ ಲದುರನು ಲುಂಸು ದ ಲದಿಗ ನಿಹೆ ಲ ಎಮೆನಿಗಿನಿ ಲೆ ವವಾಗು ಲಿಗೆ ವಪುರಿಚಿ ಹಾಬೈ ಲಾವ್ ಲುಫುರಾಗು Matengo tiwa kai meha Moisesi, adora walau ligibu tau aba belu, lu marihin hamani Israelina agumu chagwe na linya la amiri dunilegia murusu murusu. Kama lumo uwa tigum faranda hamani itara daga lumo danle. Danle haliha tidage binadu daradu migiru tumutinya belu tuguya lugum faranda hamani lanichigu binadu lidara do bungi hon. Ladega Kristu rugunye la lagidarunu belu tuguya. Chilu lumo danle. Dan le halija no libro burito la burja bon Moisesi, darugu atuaba belu la hojasamina loigun faranda jamá. Ainti dan le recibir ni aba grigia Cristo, aba tagida un belu tuguya luay. Wabureme Cristo, ligue sifir le ichugubay ibagari. Ani le nyen lumuti lani wabureme sifir, ani hen esefuru ni nyen. Ligue sun lubay wagia, gidawa rubelu loy wagibu, arufu deinei luayri gubungu itara. Kei hamuga tida aba isubusei. Asansi la guayna wagieti lun lenege badiwala. Ladega agawon deina linya lueiri gumbungi wada. La susere dube itara ladega ladegni wabureme laulani sifi.
1: 2 Corintios, capítulo 4.
0: Mabir halal lubuiti waruna, lugundu rula libungi wadagi manule labun warieha, laulareini. Lubare gialira, rua maliwanaga lagule, nibusi garidu na bai la degun aramu da guarigi. Mose nutiwa lau iyeni masansir wamei lerenu bungi. Lubara gelira lau lufuna agun warufu da hai inaruni. Tugia wagara da bo lani narufu da ni hongrigia lida linyua arubungi. Ai mafuna agun lubai verenu lagu tinyunsu lani na salbaruni. Hongri gunye ha lumba nya heferi dinu mafuna agun la. Keiti le mafinye habai darugu ali lubungi tubo le lau harihi. Luma hasamina lumari hamani lamiri hali leiti lererun Kristu le weiri gubai lele nege bungi ladega mama wawogwa wapulijiha lwagu Jesu Kristu wapulijiha keisi wabureme ananiaga wamuti lwagu weseri bidariginya la hun lwagu linsi habu Jesusu lugundu bungi umeme leichu gubali lampu sielu lun lagidaruni wa luburiga ligia ginya duna guagu dubalin li lampu tida wanigi lunga yara wila wasubu diruni luweiri gubungi le amiri habei ligibogu Jesu Kristu. Gamalumo lida anye wagubu irisini ligia le itarabai kei aba saudieru lautimua. Lun larihini wa luagu lumagien la bungi le abionwebu ubafu le wawagubai. Itara lau sun sufuri wa maa sun luweiri le nguga madaru tibena wawai. Anihe da weiri la wadiheri gamalumo mahu churuntiwa. Eiba hawatiwa gamalumo miginu lumuti wa bungi hon. Uchuwa tiwa gama lumo magini chagun hamutiwa. Lenye lumuti waudi barua mutilonwe Kristu wa wogu wa sunga da. Lunginye larihini wa libagari wadangi. Wagia sunga wahala bagari da jarafa nyuwanya lun wonwe furumie gwaragu weju loegi Jesusu. Lugayara la larihini wa libagari luagu wagu bule gowe da dibuhi. Italalina lubaiti laula digini oweni luadigi mari wada ladige ibagari luadigi mari hida. Laria hari David tira lerenu bungi.
2: Afinyati, nijena dinu lehama.
0: Itara ginyati, afinyati wa luagu bungi lau meme li Gabri afinyini lemeha luagu bi Davidi. Ligie wadimu rehaba iluagu, lugundu subudi wa muti luagu bungi la le asara gudu balini Jesusu ridage oweni la asara gudu badiwa la ginye uwara luma Jesusu. Aba melanigni wa uwara huma ligibu ginyon. Lago hufule sei na sufurire sunkate lugayara la hagibe dunha eresi birubalin la reini bungiu. Sarago hamamu gaginye ichugutinya sereme ilun luweiri gu bungiu. Lige maburiha lubai waruna, labusun agumu chagwe na linya la wagubu murusun murusun. Iseri deina wanya munadage wabiti sagwei. Le wasufuri lubai lida ibagari le mahiriti anifureseti lasigrin. Kama lumu uweiri guni le magumu chaditi lanigubai won. Weiriti ani gibeti mati, ladiga meteni runtiwa lun kate le arihua bai, luidige luagun le marihiwa bai, ladiga sun kate le arihua bai, gasa girati, gama lumon le marihiwa bai, ligia dura rubai lun sunwa da.
1: 2 Corintios, capítulo 5.
0: Itara linya wagubu ke aba muna to, muaruguna kei hamuga aba kiampu to, mamatu lun lutida. Subudi wa muti luagu ahun la agani chagwa kiampu tuguya luagu anuhi haru la aba aranse la urubungi waba sielu. mama aba muna to la degun wogiri, aba ba muna to luntu taduranu lun suwada. Lelinari abakate, busenti wa hamuga, tadura wagwagu duniwa wawani lau iseri wagu bule lani na sielu. Lau me iseri ugu buligia wawagu, merede badiwa kai uwani to uwati ugu butahu. Sunga wahala abagri dalla ugu bule wawagu bay, dariti wa megi itiluagu, sandigu wa wagia wongwa lau idiheri. Mama hamuga wabusa irunya uwegun lun veredenu kei uwani uoga ugubutau. Le wabusa irunbe lun la sansi ragun wagu bule gagum chadibai furese furese lidon wagu bule magum chadibai. Mowega wagia. Bungu ya ranze rubaliwa lugabagari wama le magum chaditi. Ani rula alisifiri sandu won keisi achoiruruni luagu le lunbe veresi biruni. Hemeni gitiwa lubai tisun wada. Lau sun subudi wamani luagu sun la awahagu wala ubuwagu wabagari dalida wagu budisenyo wabala luwe wabureme. Ja ubuwagu. Sinyati warihi ni Kristu, gayara ariguti wafinyeru luagu. Gama lumu hemeni gitiwa lau sun hamuga himi wamani lun wigiru ni ugu bule ja ubuwagu luwodi agana waluma wabureme Jesu Kristu sielu. Ligi wafa agube lun wadigu ni lugunda wabureme sun wada. Ja wagia jebe ubuwagu, ja guta wagia jebe sielu. Lugundu sun wagia, wararan baligibu ya Kristu lun lagusera gduniwa, lun leresi biruni kada aba la faye ruaha, segun buiti o uribati le meha wadugwe, dan meha le uboa gugidiwa. Keiti subudi wabali kala linebe wabai bungyo, afa agwati walun wafinyera gduninya sun grigia, subudi lali bungyo kata wala, aniagura batina luginye subudi humani. Mama wadimure hanya buidu wawogwa, Bichu gunye aba chansi hun lun hasandira gun hungwa gundanyu wawu. Lugajara la hauna buninya arufu da atinya haganagwa. Haapanta habanya lwagu lubuidu arufu da gun hungwa bogu di habiti. Anitida hanigi mabuidu tinya. Ainlili hali lubai wawu lwagu lufulesen ibungyo. Ainti malu lun lubai wawu lwagu hufulesen. Gumadi lumuti wa linsi habu Kristu. Ladiga choru wa muti hilala aba wawagu sungu bay. Hilagu ati wa lubaiti sungu bay. Ilati Kristu wawagu sun wagia, lun sun la haga bagari banya, mama lilamu ga hongu wanarigu habagarida. Lun habagari dun lun le owebei hawagu, sarali gia lidage oweni. Luma gie lubaiti kweton lun lubaru wagun, manigu wamaya grigi ya kei hanigu ni ya lirahanya ubou, segun harihiniwa. Luagu meha abada, barua muti meha Kristu kei hanigu ni lirahanya ubou, gama lumu mitaran hali kweto. Le lubaiti lidan halibei aba luma Kristu, Aba hali grige iseri, gumuha sun kate le binadube, la bagari dunya aba iseri ibagari. Adiga lumuti bungyu sun kate le, gaga ni guati o meha luma bungyu la diga wafigun. Aba luna ni Kristu lun lachibu ni wafigun, gayara lamuga waranda run luma. Rulumuti wadagmunu ligie won lun waranda ragudininya sun grige luma. Mabahu dun lumuti bungyu hafigun grigia, ani busenti haranda run sun grigia luma lidangi Jesu Kristu. Rulu muti wadagmu no ligia won lun, waranda ra gudaninya sun grigia luma. Wayabia lubaiti keisi vigrinya ha, louna ha banya Kristu, keisi gubairi hamuga, la yumura gubungyu guanari gu hun, wadagia. Ayumura guati wa lubaiti hun, luegien logwa dina Kristu, aranda ra huma luma bungyu. Madigunti Kristu ni aba figo, gama lumun rulu muti bungyu kei kafigonti wawago, lugayara abila veresi biruni lirita bungyu lidagia.
1: 2 Corintios, capítulo 6.
0: Guetoti, wagia keisi idha tinya lida luadig maribungyo, ayumura guati wahun, lun meresi birun humani lareini itara guareg, larihane bungyo tina lererun.
2: Chiluti ta lona rufutini nareini mung, aba nonu guni. Chiluti lue yiru esefruni, aba nitere guni.
0: Chiluka lilidani bungyo, lun larufutini lareini, aniha lue yuri esefruni. Michuti wa lebu na lachugera gun niaba, merede lamu ga wawadigimari uriba. Busenri gutiwa, warufudu ni lida sun kate, luagu eseribi dutinya la lun bungyo wagia. La luwenri wagura sun lun wawandu ni asufriru ni, mege, luma leni guga. Baiha madiwa, dagha mawa, incha hoa tia grigia lun heiba haniwa. Hereti wawadigimari lun bungyo, darin lu wasandiru onwebu lubucha uwagu. Redi hadiwa marumu gunga, afaga wage ilamu, arufu da wamuti ginye luagu eseribi dutinya la lun bungyo wagia lau laruma wabagari. lau lisubudin linarun bungyu won. Lau wagura asun luma wareini, lau warufudin lubafu sifirisandu le wadabai. Lau winsin habu le tima timati, lau uganu lana inaruni, luma lau lubafu bungyu wada. Jusu wamuti larumate na lubuidu igaburi, dandu luodi habaron waganinyo keilun warara muninya dan le hayami wabaron. Anihin da ibihatiwa inebese, anihin da anaba waguatiwa, anihin da adimere hoati buidu wawagu, anihin da adimere hoati uribati. Ousera hamuti wa kei jietina, lausun anihiga wamani inaruni, ousera hamuti wa kei ibidinya watinya, lausun subudiwa wama buidu. Ousera hamuti wa kei ha hila memenya gamalumu viwanyu wanya. Bai hamutiwa gamalumu masia dirunga lung oweni. Aniren hauseru niwa kama hirutiwa, gamalumu gunda memetiwa, anihen kei gudemetia, gamalumu risigudatiwa saragu, anihen kei uwati nikata wama, lausun gama wamani sungubei. Waduhanyu korintuna, adimure hadiwa hun furangu, darawa maru wanigi hun le gumuti, le luweiri hisi ya won, masansi ragunti wisi habu hun, gamalumu hugia sansi guali hisi habu won. Ayumura guatina hun kei la yumura gun aba ugutili hun lirahni. Lun hinsi habu huma won kei si winsi habu hun. Mondara huma lida aba hama grigia ha mafinya tinya luago Kristu. Gayara ti funagie gamada gola richagu luma maricha. Odi gayara ti gamada gola larugon galuma luburiga. Gayara ti funasa nye la uara ni lida Kristu luma mafia. Ida lubagi luwara dun aba finyati luagu Kristu luma aba lema finyati. Kage ida tuwara dagua li tempu lubungyu hama guariu. Ani li tempu lubungyu lebima aba iwagia kei larinya gubungyu guanarigi.
2: Nakana ubu hakana guwa, ibu gaume hakana guwa. Au gu habugi ute hageme nmutini.
0: Furiku malubai tiagana guwa ginye hama finyabanya.
2: Disi huma hawe linya abure. Magula huma nikata hiye. Aba me neresu irunu.
0: Aba me aba na uguchili hun.
2: Uguja benera mnyu, dinya larinya gumo abure misunti kabafa.
1: Segunda Corintios, capítulo 7.
0: Itera linya lubaiti, ni duke nyo hisinye tinyanu. Ani haburi furama se le ladigi baibungi uon. Lige lunti lubai wachibu nisun, luwujeri iwijei wawariwa. Dandu loi wagu bukei tuwe wawani. Hocha wa maa lu sandu wa maa ligibu gebungyo la luwenri inebe seile wa wagu bailun. Ruhu ma aba ubaro won tida hanigi. Madungu ngidi wa damichi lu ni aba. Mariba dagadun wagia ni aba meye dagun. Mama narinyagu nyele lu nichugun hidurun. Lugundu kaibuga narinyagu ni hun. Tida nyadun nanigi. Lida nyadi wa aba insi habuni le mebe hati. Lida yebe ibagari o lida yebe oweni. Wairi tinemenigi, luma nanangu nungwa huwagu. Labadi na wasunle na sufri rubahi. Sanditi na digdago, anibuing ninya ginye lau ugundani huwajie. Luma gemeha wachili no Macedonio, memera agungi diwa, dariri gutiwa lene guga lida sunfulasu gayegwa wao. Gayegwa tiburibu wao luma idiheri wada. Sereme ibungyo, leichugwa igurasu honha magura sunbanya. Aba lichu gungurasu won lau lachulunu titu. Ani mama rigu lau lachulunu. Lagu ginye gurasu le leresi birubai hidangi. Aniega ti won lagu luweiri habuse irun harikiniwa. Abahu da gualigia won lagu hirun luma hadiheridun wawagu. Aba tima nagundarun lau lira. Lau sun hiru guohuma tadiga garda to naburi habon hun. Masakri hanti na lagu gueto. Asakri hatina meha furumie. Lau nasubu diruni luagu hiru guwa huma tadiga garda tuguya luagu fiu da. Gweto gunda atina, mama ladiga hiru dagun, ladiga sansi guagu dalani iru daguni ligia higabri. Afaga humuti iru ni ligia lida aba igabri le auba ilagunda rabungi. Italalinya lubaiti madiga untiwa ni murusu damichi hun. Lugundu dale wichugu uma lubungi lula yusur ni iru ni le wawagu bai lungwa sakari ha. Barulu muti walidon asal baruni. Ani mariba ti iru ni ligia won, ahin ti iru ni le lichu gubai ubo bariti oweni. Ariha humaiti lea susere dubai gwento, lida ge hawandu ni iru ni le nyumbi bai luma ge bungyu. adigati lun harihi ni kata iligia lida lubudubu ani abaginye hanegu patio naugin. Ganyigi dalumutu ani hanufu da guagu dalaun larigin aba habuseirun harihinina. Aba hemeidiha nau ani aba habaichu nile gadunubay. Lauti sun le hadigubay aruvu da humuti madurun kuma lida kesile. Dan lubaiti le naburha barun meha garda tukura hun mama digia hamuga ladiga nasami narunyala saragu lau girigia le digiban li vuriban. Ni luagu leya sufri rubai luigi. Naburi habaru luge fein kuma ligibu ge bungyu. Luagu luweiri hidiheri wawagu. Lige ragugu adiwa lubai wongwa. Lau nsungu rasu le barua maalibai huagu. Onwebu wagunda lau warihini luagu gunda la titu. Idara guwa huma alisungu guya lunleresi binungu rasu. Adimuri hatina bugaha buiti huagu lun titu. Anigunfuli humuti nerenu huagu. Ke inaru ni la sun le arinyaga wa maali bai hun. Itara linya ginye inaru ni la le warinyagu bai lun titu. Luagu barugu wa wama wongu wa hau. Ani wairi timati hisie lun dan le laritagun luagu hadigu ni sun huguya le lamuri ha bai huma. Luma luagu heresi biruni lau aba inebesei. Gunda atina lau gajara la nafinyeru sun suinagu bai huagu.
1: 2 Corintios capítulo 8.
0: Gueto ni duhen. Busenti wa wabahu dagun hun luago larei ni bungi hon tila nasun ligilisi burito lobo wagubung Macedonia. Lausun aba la onwebu ocha waguni lun hafinye lene guga le hadari rubai. Gunda tinya buitu. Ani lausun gudeme hama ruhanya lida hidera wagun ha gudeme banya Jerusalem kama hamuga risitinya. Gefent na luagu ruha malila sun le hayara bay lau sun taruma hanigi. Ruha gia sigu lau leye be hayara bay. Ayumura guati nya saragu won lun vigiru ninya lun hichuguni hafana lida hidera waguni wa iduhanyo luegen Jesu Kristu. Adiga tinya sigu lau leye be wagura bubay hadiga. Furumie, aba hedere gira gun hongwa le gumuti lun wabureme Jesu Kristu. Larigin aba hedere gira gu hongwa won keisi lugunda bungi. Weliti habuse erun hichugun dari lun hayumuragun lu titu le meha agume serubali wadagimanu le hida lun lasiginu ondara guagde idebesei lan insiani le haganagu. Huguya ubarubi lida sunkate, lida hafinye, lida hisubu din luagu lederun bungi, luma hubafu lun harufu dahani furangu hon amu. Lida habuse erun heseribidun lun Kristu, luma lida insiabuni uon. Lunti lubaiti ginye ubaru huma lida idehani le. Mama nariya gunye le kun kei aba gumadi busen rigutina hasubu diruni hayumaha hakibi lun ideha bala. Lugayara baila ginye harufu duni hisia habu lau hichugun tausung hanigi kei hagia. Haritago huma luagu lareini wabureme Jesu Kristu won. Lausun risila aba lagudemedun luagu wafulesei. Lugayara baila wayabi lun warisi dun lida ge lugudeme. Luagu hufule sei nariege naritagun hun luagu kate ile. Gumesetun buidu lida irumu le asagiru bay. Mama rigulau hatatirun ondara guagda idebe sei. Adiga humuti ginye tau sun hanigi. Gueto lubaiti. Itera meme huma dari hagumuchuni wadagimanu. Lau meme ugunda ni le meha huagu bay lumage furumieti. Ichige na segun le humati. Lugundu ayin ichige aba grigye sun le liyarati segun le lumabay. Lau sun lugunda, gunda ati bungyu lau, ani resibi lumuti le lichugubay grigye ligye. Mamuri ahan lumuti bungyu le uwati hama grigye. Mama lun hafagun mege iguo ladiga hideragun amu. Le busewa bay lun uwa hama mege ihabutinya haganagu. Gweto anihin huma lun hasuturu ni le hemege rubai amu. Lidame amu da anihembe hama lun hasuturu ni le hemege rubai. Itara luba nyin la uwarani ke itania gun lereru bungyu.
2: Migi ya gotu luma le kibe boyabudu malon gwa tuguya luma le nibe boyabudu.
0: Tenki numuti bungyu lagu lichuguni arita guni meme le lichugubai nidon tidon lanigi titu lun lidera gunu. Gunda atititu lunya lidi arihon kei namuri hani luma. Ani afinye tina luagu weiri la labuse erun lunya larihinu darilun leibuga la arihon lau lugunda. uwera luma titu, wona hanya aba iduhe le uagu baibuidu la hadimureha tila nasun ligilisi. Luagu lubuidu luwadi gimari lun laburu chagu uganu luagu wasal baragile. Ani mama rigulira, anua dira hamuti ginye tila naburi ligilisi iduhe iligia, lun ladigun weyasu wama, lun lideha lida londaruniwa idebese. Wadigunye wadagi manule, le lanina idehani, lun wichugun uerigu ni lubungi, luginye warufud ni luagu busen hama, afinya tinya lun hita laguninya haduhenyo. Waran serunyen sun kate lebe lun, michugun wama lugaro lun, wachura waguniwa, luege londarun idebese le wadigbe. Wafa agunya lun wadigunye sun kate ilaw arumani, mamarig ligibugen wabureme, hagibugen ginye grigi. Wona hanya ginye aban ya hadangi waduhanyo luma tito luma le aban wugiri le arufu dalali bay luweni labuserun le seribidun lu kristu won lida sarago luhuyeri. Gwe totima lau onwebu afinyeni le luagu bay luagu hichugu bala sarago idevese lau sun hugunda. Le alg dahati libugiri tito anyega huma lun luagu nupana la. Luagu luwadigi marinya la numa luweseri bidun hun. Ahanya alegi daha habugiru bia iduhanyo luwege Jesu Kristu ha lumabanya. Aniyaga mehon luagu honaha la tila naburi ligilisi. Luagu hichugunya la uweirigu ni lun Kristu. Italian lubaiti resibi humanya lau aba insia ni le timati. Lugayara baila hariki ni ugirinya hagia luagu inarini la lubuidu vererun huagu. Ani lunginye hasubu dirun sun hibiri tila naburi ligilisi luagu insi habuni le huwagu bay hadiange wugirinya hagia.
1: 2 Corintios capítulo 9.
0: Luagu londa runiwa idebe seihon iduhanyo lida afinyani memege irunti lun naburha hon lugundu subudi nali lubuidu hugunda lun hideha sun adanariengu hon loba waguna Macedonia la ugundani luago aranseño hinya la huguya akayana lun hideha lumage lida irumule segihalibe. Ani hibe age Macedoniana ragihanya ginye gurasu lau hagambu luago luweiri hafagun luma ideha ni le. Lige lubaiti nauna hanyano iduhanyu ha lumerede na uriba lida nanangu nungwa dan le nayanu ha huagu. Lunti lubaiti aranseño huma nyandu digu hanyen hadange Macedoniana numa, hadari raume maran serunga. Lichugunya hamuga lira busiga nuwon, huntima, laligin ruwa malila sarago wafinya huagu. Ligia narita gumbay, namuria ha hama iduhanyo, ha lun houdi bisidan nubaragin. Lunginye hideragunu, ousteragaday idevesey le farama se hubay. Itara, aransenyo luba idevesey le, hondarubay lun harufuduni hareini. Mama kei aba kate le lauti arigreni. Harita go huma luago kate le. Le loguati labunagun, logo baiginye la lubaha. Le gibeti labunagun, gibe baiginye la lubaha. Lunti lichu ka aba hidage, keisi la sandirunitida lanigi. Mama lau magundani, ni ladiga lariwagu hun lun hichugun. Lugundu hisi habuti bungyu lun le ichugu bai lau ugundani. Gayarati lichugun bungyu sun luhuyeri abiniruni hun, lun nyen la le habuse rubai huma sun adan lun habagaridun. Nyen ligiyame ginye sarago huma lun hiteha lida sun katei buiti. Tarinha relerenun bungyu.
2: Edebe hedi sarago hun budeme tina, arayirati lun sun adan.
0: Bungyu le ichuguba li ilo lun abunaguti, tumafain lun leigin, lichuguba ginye hun, lugayara baila hedeweha sarago hon gudemetine. Keisi gubayirigu ila le abu nubay. Aba me laweri dagudani bungyu murusun fulesei le hadigbay hon. Darime lun habihi onwebu abiniruni lumage bungyu keisi aba onwebu alubahani. Itara luba gama huma sun luwuyerigu irisini ani gayara bay hichugun lau tubuidun anigi. Ani dame le heresi biruni waduhanyo idevesei le lube honaha ni hon wama. Weibay etengiruni bungyu. Lugundu lau vichuguni ideremwe le hon waduhanyo. Mama vichigari gynye idevesei le hemegirubay hon wadugnya ginye lun hichugun sarago etengiruni lubungyu lau lira. hichuguba uweirigu ni lubungyu lugundu arufu da lumuti idehani le hon luagu adiga humani le lubaybay Kristu. Hichuguba ginye uweirigu ni lubungyu luagu idarawaguni le hichugubay hon luma hon sungubay. Aba mehafuri idun huagu la usaragu nisi habuni hon luagu luweiri lareini bungyu le larufu dubay hidagi. Tenki wanya lubungyu luagu ruhali la aba onwebu idevesei won le sinyawa bai adari la dimure le buiduru guti u buidun lun wa dimure ha luago.
1: 2 Corintios, capítulo 11.
0: Busente na hamuga lun hawandu ni libidio niga nao murusun, awanda humehi. Lugundu emeidi tina hau lau aba emeidi ni le lumagnyati Kristu, lue hamuga higiru ni bungyu, ladega icha hanadun lun abarig umari. Lun narufu dunun kei aba wuri ganyungiru ani haruma tuguya lun Kristu. Itara kei teyedunu heve eva hanufu de tina lue ginye higira wagudun hungwa lun heyedun lida haritagun. Lue heseribidun lausun hugunfuli lun rugu Kristu. Ladega ahanya nyumbi apuricheya luaguamu Kristu hun lue le uagubay wapuricheha Ojeresi birun la amu sifiri loile recibi humali bai. Ojeresi birun la amu uganu lanina asalbaruni loile recibi humali bai wamaginye. Haharunya hamugalun. Afinyatina luago munabunna sigu hau apostologu weirigutinya ha hafala rubanya. Hafuga ibidi ya guati lau ligabri nadimweha. Gamalumu mabidio nigati lau nisubudi. Anyarufu da wamali le hun sunwa da lida sunle adiga wamali bay. Odi buribati nadiga na puricha ni uganu lana salba uni hun magubura hanga au nikata. Unabugwagu da nungu wa itara lun nichugu inebesei hun. Bariti na sensu hama getila na amuburi ligilisi lau neresi biruni le hafaye irubay nun. Lun na yusuru ni eseri bida hun. Ani dan le meka anihin la nemege iru dan le huma nubay merede tina kei ihirigu lun ni aba. Iduha nyuha nyumbi baye Macedonia gi hagie ichugubalin le nemege iru bay nu. Itara linya nafagu lun mamabadina la ihirigu hun lidan nikata ani itara meme luba nadega. Itara kei choru nani luagu subudi nani linaru in Kristu. Itara linya ginye na subudiru ni luagu magidaru bay la lebuna apanta hani le nuwagu bai lobu wagu akaya. Kasa wagu nadimure haitara, ladiga funasa hinsi nyanu, subuditi luweiri hinsi nyanu lun bungiu. Nadiga meme bai le nadigu bai lumichugu na luga aruhon arufu da hatinya hagia, ha alu wahabanya luga jara bai la haninya gulwago itara meme linya la heseri bidun hun keisi wagia. Mama Kristo una balinya jeti hagia, hagana guon, lausun, hafamarun kama lanigu Kristu apostolu hagi. Ani mama kata iterenchati le lugundu arufu dagwati mafi ya guanarigu lungwa kei angeli le ichu kumbalin larugonga. Lige ginyati hafamaru bai ha eseri bidubanya lung kei sigirigi ha adigitinya buiti. Gama lumu la chiliruba weju lung heresi biruni le hadina bai luagu uriba ni le hadigu bai. Narinya gunyaya hun uwa la niyaba aritagoti luagu ladiga la lili la nao nadimuri habai hun itara. Ain haritago hubalin itara igira humana lun nadimuri ha hun kei aba lili tau. Lun ginye gayara la napantaha murusun. Dan le nadimuri ha buitin uogwa madimuri hati na kei ligabri ladimuri ha Kristu. Nadimuri ha kei hadimuri ha ibidi ya guatinya au. Kei si hapantaha arufu da hatinya haganagwa lauburi kate ili lana ubo le na panta habaginye kei lanari mebai lichu hau awanda humutinya lili tau lau ugundani. Lugundu awanda humutinya ha afosu rubalun luheseri bidun hon ha maginye ha asaga rubalin le humati ha anegu balun kei hadamu ha ause rubalun kei mikata ha agayu wahabanya higibu agun lausun nibusi garina lun narinya guni weri tibuga wedebili lun wadigni katei lira. Ainti kayara lubai hanangu hungua, kayara tiginye nanangu nungua, nadimure hamemenya kei siyaba lilitau. Harasa Hebreu na hagia, ausun. Linasio na Israel hagia, ausun. Ladiga wagun Abraham hagia, ausun. Eseri bidutinya lun Kristu hagia, sigiti matina hau lausun na dimuri hanyala keisi aban lilitau dan le narinya guni. Nadagi minghadna sigu hau, baywa dina sigu hau, dawa dina sigu hau, saragu haliwayasu jarafa na lun nowe, sengi haliwayasu habaitu nina huriyo laudarandi nefu baiti, uruwa wayasu hicha agun Roma na wewe nwagu, aba wayasu hachamuna agun huriyo dibu nwagu, uruwa wayasu tabulu chunguna ito idhabu nadiga wayasu nao, aba wayasu sigutina aba alie buluma aba weyu anagu barana halarige tabulu chunguna inao. Awayasu hadi na saragu luwagu luwadi gmari wabureme, ani luwagu buri wayasu ligia, darigu adina nungu walida dencho dunarugu. Hada hibertinya, hada nupaisanu, luma hada terencha, darigu adina nungu walida dencho uburugu, arabu, luma baranaha, luma lida dencho hada grigia, aninya gutinya, luwagu iduka nyuhama luweginye Jesu Kristu, le hajeni. Derete nuwadigi maridu lau saragu lene guga, redi hadina marumugunga saragu weyasu, sufri hadina ilamu luma magrabu, ayumra guadina saragu, sufri hadina lidiliga luma tilogua degu. Bogu din loi buri kate ile luma buri amu kate, sagu weyu nasandi uni lihuru nidiheri hawagu tila nasun ligilisi. Ayin debili lubai aba grigia, sanditina kamaha muga au debili bai. Ahen abriha aba grigia lidon ficou, weriti nigarigo luago. Ahen lunti lubai napantaha, napantaha ba lau buricata ile, le arufu du balin ni debili. Bungi le lubungi te, ani luguchi wabudem Jesu Kristu, le umbe lunti la, lichuguni wa uweriguni lunsunda, subudi lumuti luago inari ni la narinya gubai. Dameha le uburugu nubai damasuku, aba lichugun gumati mati le eseribi dubai lun, uruwe aretasi auni girutinya luago buri lubeneri fulasu ligia lun hanegnina adoira. Gamalumu aba naraira wagudun lida aba faninye lidagi aba lufunedere lubarierun uburugu. Itaralinya nesefurun hahaburugu ginye naganinyo.
1: 2 Corintios capítulo 12.
0: Magaña iruti grige nikata lau ladimari habuidu luogua. Lausun lira, nabahu da guahun gueto, lagu buricata ile meha larufu dobe Jesus no. Katoro suirumu gueto, luegi, nanuguniwa lidon luruwa cielo. Au le afinyabai, lagu Kristu. Ibidieti nu ahen lausun lubai nugubu nidin. Lumu mama la lau, bungu ya subudi rubali. Subudi numuti lagu baruwa na lidon luruwa cielo. Ibidieti nu ahen lausun lubai nugubu, o mama la lausun nugubu. Bungi rigunye asubu direi. Nye insielu, le meme gilbi paraisu, arufu dati bungi ukata inu leburi uagubi sinyala nadimoreha nika un ladiga aramu da guati burikata iligia luai asubu din grigie. Gayera tihamuga napanta aluagu narihini burikata ilira, gamalumu sinyati napanta ha nuogua, nadimorehanrigu luagu luenri mabafu na numo wagua. Lausun, ahana la hamuga buse, nadimoreha buidu nuogua, mama hamuga libidio niga au lira, lugundu inari ni la hamuga le narinya gubai. Gamalumu, madigo nubai, lungwa la niyaba anigitina wairi sigu lau larikinina o sigu lau la le lagambu bai narinya gubai. Buidu buriti bugaha kata ileburi larufu dubai bungi yunu sielu, dari hamuga lung gajara la napantaha luagu. Gamalumu lumitara la, aba lichugu aba sandi nuagu, kama hamuga aba hiju charunyu nuago. Liabi kei aba luna gle mafia lun la sufri ragdnina. Uruwa liweyasu namuri ya haluma nabure me Kristu lun lagida unisandi ligia nuai laniega nabure menu.
3: Anani buma lau nisi hata. Ani kuiti witi lira rumba watu niso asufri runi. Witi mati lari nino bafu nuago da le debili bana.
0: Gunda atina lubaiti lau ni debili lun larufu duni Kristu lubafu nuagu. Ligena gunda aruba ilau debili, anabuni, megei, eiba honi, luma buri lere guga, le nasufri rubai, luago neseri bidun lu Kristu. Lugundu datima le debili na, abatima neredun. o será dina kei aba ibidi ya guatau, lao nadimre ha buiti nuogwa, ani huguya adiga gudu balinu, lugundu huguya yebe lumbe hadimre ha buidu nuago, muna buntina sigu hau, apostol lugu weiri gutinya, haha fala rubanya, lao sunni katana, lida wadag manu lena digbe lao sarago gurasu haganagwa, arufu duati lao seini luma milagru weiri tele na digbe, Luago aban la apostolo timati au. Moseru numutu unabu hawai tila na tibiri ligilisi. Ahen gubairigu lau lubai merede na kei aba ihirigu hun. Ferudna humana luago lira. Gueto aranse dina lunidi bisidon luruwa weyasu. Ani mama badina aba ihirigu ni hun. Mama nalugu nye le humabai. Huguya nalugu bai. Itarahinya nu keisi isanigu. Ani agubrigu lumba nya hondaragu sensu haba hasanigu. Mama isanigu haba agubrigu. Nevesiru bai le numa bai lau ugundani huagu. Ani ibini nuguya guanarigu nevesira guba nungua luagu hufulese. Lau sun genege lani luagu lida tima la le hisinya humanu misinya timatina hun. Subudi humuti luagu merede na kei aba ihirigu hun. Lau sun lida anyahe arinyagu tinya. Luago abrigdananu tidon sadara lau ibibuni. Yeda numutun funagi lau aba hadagi grigi ha nouna ha banya hun. Amuri ha tina luma titu lun lidi bisidon. Auna ha au aba iduhe luma. Yegua lumutun funagi titu. Ma aba lau wosenun wagia biangubai. Ani aba meme sifiri sandu abuguru baliwa. Hafuga harita guatun luago wamuri hanya la ferudun huma. Gama lumu mama linya. Lubarigen lida, wadimuri hanya ligibuge bungyu keisi lanigu Kristu. Sunle ariyaga wa maliwe niduhanyo, hisinya tinyanu, wariyagunya lunugu hawanserun lida, haibugun luma bungyu. Nidiheri tina lwe dan lame nidi arihon, hafuga madarirun nubadun, agaburida keisi nabuserun hamuga nadarirunu. Aba me magunda abadun la, lau ebechuni lelumbe nituguni huwagu. Nidiheri tina lwe nadarirunu agendagwa, lau gimugo, igani, gaganigo, maraswa lugu, achuraguni, anabahani luma, chagago. Lau hafa agun lun, hawanserun, lau huna budagudunina, hidukenyo luege Jesu Kristu. Lau maraswa lugu, adimureha hawagu hidukenyo, lau panto, luma lida, chagago. Nidigeri tina lue lida alame nidinya bisidon, laniga gudunina nobungyute busiganu hau. Lueginye na yahun hawagu sarago hidange ha afigon habanya lumage binaru ani migiru hamagili ibije. Agamari duni, mamari idunga, lumaburi amu luguyari uribani le umbay derege guanya la hongu.
1: 2 Corintios, capítulo 13.
0: Ani hame luru aweyasu nidi bisidon, sun kesi wakuti habay ahin, anyahe lubai biyama ohuru wa gefentinya luago. Luago meha li biyama nuweye su humo, veri di numuti ya meha haa adagwa banyaguriba ni lun hasansi raguni hagabri. Lausun disa na huwa igweto, nariya gunyanya honsun haa asigiru banya adagwa uribani. Luago dame la nidi bisidan luago luru wa weyasu, magude mehabu badina la. Buseha dun lubai gya narufu duni hun luago adimuri halan, Kristu nida agen. Ani medebilinti Kristu lida ligabri louserunu. Arufu darigu lumuti luwenri lubafu haganagua. Inaruni luago hila lan luago gurua keisi debiliti. Gama lumu aba labagari dun lao lubafu bungyu. Itera meme ginye gafana wama lida lidebilin gama lumu luago lubafu bungyu. Wawiwa dubaluma Kristu lun weseribidun hun. Ariyagwa huma hungwa ahen derebu gunyu hinya lubai lida hafinye. Hauchagwa huma hungwa, ibide disa hun luago anihin la Kristu hida. Ahen gubairigu uriba lidin hun lida hauchagun hungwa. Agura batina hasubudiruni luago buidu la lidi won lida bai wauchagun wongwa. Ane yumra guatna lubungi ulun madigun huma nikata uribati. Mama lun warufuduni luago buidu la lidin won lida bai wauchagun wongwa. Busenri gutiwa lun hadigubai lan le buidubai lau sun hamuga veredenu kei hamuga vuribati lidin won lida bai wauchagun wongwa. ladiga sinyati wadiga ni kata muwarati luma inarani. Loidigi lwagu lufule se inarani. Gunda atiwa dan le debili wama ahi here ubai. Ani wafuri da meme ba lun hiabi lun habuidurun sun suina gubai. Naburu hanyogara da tohun lubarege nidi arihun. Lun lida lame nidi humu lumerede baila nauserunu. Según ubafo le liche ubay bungyu nun lun nideragunu mama lun naguni chagunu. Guetoti niduhenyu. Gunda huma. Aluga huma lun habuidurun sun sun nagubay lida higabri. Raguhuma digdagu abagari da huma lida uwarani luma darangilu. Itara luba huma baila bungyu lau lidana gilu. Luma lisi habu. Busugwa huma hungwa lida liri wabureme. Lau aba chuti le sanduti. Mabu igahanya sun waduhanyo lida afinya ni hun. Resibi humai labini ya gile Jesusu luma linsi habu bungyu. Ani huma la sifiri sandu. Itarala.
4: Ligara da Paulu honga lasien. Kapitulu aba.
0: Au Paulu, apostolu le mama hanua dirubugirinya. Kristu guanarugu. Luma bungi uguchili le asara gudubalin hadange hilanya anua dirubalina. Au hama sun waduhanyo luegi Jesu Kristu ha numabaya ya. Waburi hanyo gara da to hun huguja le tilana sun ligilis to galasyabu. Ibiha huma areini luma darangile luma ge waguchi bungi luma ge wabureme Jesu Kristu. Rulumuti Jesusu libagari wawagu lun lachibuni wafigo. Gayara la amuga wa salba yon lida ge lubafu vuriba ni le lana ubo le. Keisi labuse runi waguchi bungi. Weirigu ni lu bungi lun sunda itarala. Weiri tunanigi lau lufudese higiru ni bungi le agua rubaihun luagu lareini Kristu. Lun hasigirun lidon amu uganu luagu tia salba runi. Mama luagu inihi la amu uganu luagu tia salba runi. Le suserebe anyahin la fiu uginia adahatinya bulie igwo hagana guon. Ani busen hagia hasansiruni ugano luaguti Kristu. Gamalumu ibini ahe nyundu aba wadagi o aba la angeli sielu ginyeti apulichia aba ugano luaguti ya salbaruni amu luwele apulichia wa maalibai inyela waguwala. Kei meha waninya guni aninya ga numuti gwento. Le apulichia ti amu ugano luaguti ya salbaruni hun. Loele resibi humalibe, reide la labuge inyera waguni. Dan le nania guni le, mama nalugunya neredenu buidu hagibunya grigie, busentina neredenu buidu ligibunya bungyu, busentina funage neredenu buidu hagibunya grigia, lun hamuga ligie la nabuse erumbai, mama dina hamuga aba eseri biduti lun Kristu. Busentina hasubu diruni, niduhenyo, luagu gano la luaguti ya salba uni le wagubai napulichiha, mama la hadange grigia liabi. Mama lumage niaba grigia nibihe. Jesu Kristu guanargo asubudira gudubalinu. Agamba humali ida linya la meha ni gabri da meha le gunfuli gidi na luma hafinye huriyu. Subudi humali ida linya la meha la narime naibahania tila na liliglis nibungi. Afago au lun nagumu chagwago duninyo. Lida ligabri hagunfuliru huriyu luma bungiu. Sigigwa numutia meha sarago hadange nupaisa nuha madise guati hagura honuma. Ladiga deregu datimati na meha lida na gunflirun lau hagabri na gichagu. Gamalumu anua diraladi na meha bungyu lubarange nagura hon luneseri bidun lun. Aba lagua nunu luagu luenri lareini dambe ilabuseru. Aba lasubdira gudini liraunu. Lun napulichia ni ugano lani na salbaruni honha mama bayan huriyo. Ani malegi dahantina nika uma midi au Jerusalem ariganya ha apostolu banya nubaragi. Lubaragi lira aba nidi furese lobo wagun Arabia. Lariginye aba ya nagiri budun uburugun Damasuku. Dari uruwa irumu lariginye ligia nidi Jerusalem ligia ti nasubudiruni Feduru. Aba nerederagun keinsi weyu luma. Marihi tina amu hadage apostolugu loidige Santiago. Lelamule wabureme Jesusu. Ninaru hau ligibuge bungyu luagu. Inaru ni la le naburu haboihun. larigin lira apanidi lobo agun siria luma silisia marihin hamagi dina meka wadukan yu luegin kristu hatidan banya liliglisin kristu to lobo agubon judea lida dan ligia agamba de gutinya larinya wagun
5: wugiri lemehe eiba habaliwa la prishinye uganu lani na afieni lemeha labuse ruba ilagumu chagwagadu
0: aba hichugun uweirigun ilubungiyo nuagu
1: Galatas capítulo 2
0: Katoro suirumu larigin aba yanidi Jerusalén uwera luma beiru nave barunu mutiginye titu numagwa nidi ubainyen ladega arufu dalali la bungiyo nu lwagu lunti la nidi aba nadamu ridagu nyen hamarigu abutigu afinyatinya aba nabahu daguni hon idalinya la napuriji ha hon ha maabany kuriyo lwe lerederun nafagu keimikata ani ni titu le nobabwe mafosuru hamuti lun leresi binun seini lwagu lugubu lausun mama lan kuriyo anyahin ibirigu ha mama tima tima tinya ebeluru tinya wagana guon aramu daguarigu lun haria hani ligabri libure wama lida Jesu Kristu. Gusentinya yebe lun ya hadigin lu idamuni wama lun lurudu. Gama lumun migira guagudun tiwa wongwa hon ladiga busen wama lun huma meme lan inaru ni lan na uganu lwagu tia salbaruni. Ha subu diruwa banya keisi abutigu lausun meberese na lau katanya nula ladiga masue si hanti bungyu grigi. Michugun tinya abutigu hagia niaba iseri lubujeri arufu dahani nun. Lubaragin lira subudi irugu hamuti lagu bungyu la ichugu balin wadagmanu le lanna la purijion uganu lagu tia salva ni hon ha maa banya kuriyu nun. Itara keibuga lichugu ni wadagmanu lun feduru lun la purijia ni uganu meme ligia hon kuriyu. Ariha umali lagu bungyu meme la le nadagime imbei lidange feduru keisi apostolu hadan kuriyu. Ligia meme laginye na dagime ibei nidangye keisi apostolu hada ha mama banya huriyo. Keisi subudi lani Santiago, Fedro, Luma Juan ha anugu banya kei weirigu timatinya lwagu bungyu la flese ibalina lun lichuguni ubafu lenu. Aba hichuguni hahabu won. Au luma beru nave keisi hanigu lida luwadigi mari Kristu. Lau ginye gunda hama lun wodin nadagime hageira ha maba huriyo. Sunga nyaha la nadagime hada huriyo. Amuri hari gutinya wama lun walita gun hawagun gudemetinya. Ani hati kate le no chubai nadigun lau sarago gounigi. Dan le libi bai Fedru upurugu Antioquia, aba nadenha lun ligibu agun, lugundu mabuidun la le ladigubai. Furumi yemeha, hoti meha hama finyatinya ha mama bai huriyo. Ainti larigi hachildinu grigia lona ha Santiago aba lagumeslerun Fedru adiseta hawoi ha maabai huriyu aba megi halila hama ladiga lanufu de loe leka yara bai hariyangu huriyu. Hati hibiri huriyu ha afinye banya lagu Kristu aba huwaradun luma Fedru lao biangwa la ligibu aba ginye luwaradun beru nave hama lida kate ligia. Dan le narihin bai lwagu maibugu hama uwara luma inaru ni le larufu daha boy uganu lwagu tia salbaru ni aba nariyagu lu Fedru ligibu ge sun adamuri ni buguya le huriyu babima andunya kei ha mama bany huriyu idali nyati babusa irumba ibafosuru ninya ha mama bany huriyu lunghabagari du kei huri aba nasibiru alinya gahon huriyu wagie luma ge wagu rahon mama wagie gafikon tia kei ha mama bany huriyu ha agura houbanya bogu di loe lurudu. Lausun lira, subudi wa muti lwagu uo bailani aba arichara guti lwagu ladigu ni le lubai bai lurudu. Lauru gube lafinyeru lwagu Jesu Kristu larichara gua. Ligia ginye lebu bai wafinyeru lwagu Jesu Kristu. Lunga yana baila warichara gun lida agi afinye ni le. Mama lida agi wadigu ni le lubai bai lurudu. Lugundu uo bai miaba arichara guti lwagu rugu ladigu ni le lubai bai lurudu. Itara linya lubaiti, ahi walu hanya lubai verederun richagu ligibuge bungyu lida ginyerigu Jesu Kristu, aba warihin lwagu gafigon meme wama, afigon guda lumuti wa lubai Kristu, wa mitarati. Ladiga ahana agunichagu aba kate, nyingi naransiraguwe au guanarga gadunubai. Au luigin lilurudun Moisesi hiladina lun lurudu, lugayara la nabagaridun lun bungiu. Dawa guadina luma Kristu lau guruva. Mama dina lubaiti au meme abagarida, Kristu hali abagarida nida. Ibagaril nabagari dubai lida nugubu, nabagari dunye lau sun na finye, luagu lirau bungiu le hinsi nha bubai nu. Aba ledere gira gulungua lun longwe nu.
6: Estás escuchando Fe Lo Bíblica, la Biblia en español, inglés, caribe.